ಸ್ವರೂಪಾ ಕ್ಷೇತ್ರೇಶಿ ಕ್ಷೇತ್ರ ಕ್ಷೇತ್ರಜ್ಞ ಬಾಲಿನಿ ಕ್ಷಯವೃದ್ಧಿ ವಿನಿರ್ಮುಕ್ತ ಕ್ಷೇತ್ರಪಾಲ ಸಮರ್ಚಿತ ವಿಜಯ ವಿಮಲಾ ವಂದ್ಯ ವಂದಾರುಜನ ವತ್ಸಲ ವಾಗ್ವಾದಿನಿ ವಾಮಕೇಶಿ ವಂಧಿ ಮಂಡಲ ವಾಸಿನಿ ಭಕ್ತಿಮತ್ಕಲ್ಪಲತಿಕಾ ಪಶುಪಾಶ ವಿಮೋಚನಿ

ಕಿಣ್ಯಂಬಾ ಸ್ವರೂಪಿಣಿ ಮಣಿಪೂರಾಬ್ಜ ನಿಲಯ ವದನತ್ರಯ ಸಂಹಿತ ವಜ್ರಾಧಿಕಾಯುಧೋಪೇತ ಡಾಮರಿಯಾಧಿವಿರಾವೃತ ರಕ್ತವರ್ಣ ಮಾಂಸನಿಷ್ಠ ಗುಡಾನ್ನ.

ಸಚಾಮರಣಮಾವಣಿ ಸೌವ್ಯ ದಕ್ಷಿಣ ಸೇವಿತ ಆದಿಶಕ್ತಿರ್ಯಮೇ ಆತ್ಮ ಪರಮಾ ಪಾವನ ಕೃತಿ ಅನೇಕ ಕೋಟಿ ಬ್ರಹ್ಮಾಂಡ ಜನನೀ ದಿವ್ಯ ವಿಗ್ರಹ ಕ್ಲೀಂಕಾರಿ ಕೇವಲ ಗುಹ್ಯ ಕೈವಲ್ಯ ಪರದಾಯಿನಿ ತ್ರಿಪುರಾ ತ್ರಿಜಗದ್ವಂದ್ಯ ತ್ರಿಮೂರ್ತಿ.

ಸ್ವರ್ಣಗರ್ಭಾ ಅವರದಾನ ಭಾಗದೀಶ್ವರೇ. ಜ್ಞಾನಗಮ್ಯ ಪರಿಚ್ಛೇದ್ಯ ಜ್ಞಾನದ ಜ್ಞಾನ ವಿಗ್ರಹ ಸರ್ವ ವೇದಾಂತ ಸಂವೇದ.

ಸಾರ ಮಂತ್ರ ಸಾರ ತಲೋದರಿ ಉದಾರ ಕೀರ್ತಿ ಉದ್ದಾಮ ವೈಭವ ವರ್ಣ ರೂಪಿಣಿ ಜನ್ಮ ಮೃತ್ಯು ಜರ ತಪ್ತ ಜನ ವಿಶ್ರಾಂತಿದಾಯಿನಿ ಸರ್ವೋಪನಿಷದ್ ಉದ್ಭುಷ್ಟ ಶಾಂತ್ಯತೀತ ಕಲಾತ್ಮಿಕ ಗಂಭೀರ ಗಗನಾಂತಸ್ಥ ಗರ್ವಿತ ಗಾನಲೋಲುಪ ಕಲ್ಪನಾರಹಿತ ಕಾಷ್ಟ ಕಾಂತ ಕಾಂತ ಅರ್ಧ ವಿಗ್ರಹ ಕಾರ್ಯಕಾರಣ ನಿರ್ಮುಕ್ತ

ಪಂಚಸಂಖ್ಯೋಪಚಾರಿಣಿ ಶಾಶ್ವತಿ ಶಾಶ್ವತೈಶ್ವರ್ಯ ಶರ್ಮದಾ ಶಂಭು ಮೋಹಿನಿ ಧರಾಧರ ಸುತಾ ಧನ್ಯ ಧರ್ಮಿಣಿ ಧರ್ಮವರ್ಧಿನಿ ಲೋಕಾತೀತ ಗುಣಾತೀತ ಸರ್ವಾತೀತ ಶ್ರಮಾತ್ಮಿಕ ಬಂಧೂಕ ಕುಸುಮ ಪ್ರಖ್ಯಾ ಬಾಲಾಲೀಲಾ ವಿನೋದಿನಿ ಸುಮಂಗಲಿ ಸುಖಕರಿ ಸುವೇಶಾಢ್ಯಾ ಸುವಾಸಿನಿ ಸುವಾಸಿನ್ಯರ್ಚನ ಪ್ರೀತ ಶೋಭನಾ ಶುದ್ಧ ಮಾನಸ ಬಿಂದು ತರ್ಪಣ ಸಂತುಷ್ಟ ಪೂರ್ವಜಾ ತ್ರಿಪುರಾಂಬಿಕ ದಶಮುದ್ರಾ ಸಮಾರಾಧ್ಯ ತ್ರಿಪುರಾ ಶಿವ ಶಂಕರಿ ಜ್ಞಾನ ಮುದ್ರಾ ಜ್ಞಾನ ಗಮ್ಯ ಜ್ಞಾನ ಜ್ಞೇಯ ಸ್ವರೂಪಿಣಿ ಯೋನಿ ಮುದ್ರಾ ತ್ರಿಖಂಡೇಶಿ ತ್ರಿಕುಣಾಂಬ ತ್ರಿಕೋಣಗ ಅನಘ ಅದ್ಭುತ ಚಾರಿತ್ರ ವಾಂಚಿತ ಅರ್ಥ ಪ್ರದಾಯಿನಿ ಅಭ್ಯಾಸಾತಿಶಯ ಜ್ಞಾತ ಷಡ್ವಾತೀತ ರೂಪಿಣಿ ಅವ್ಯಾಜ ಕರುಣಾಮೂರ್ತಿ ಅಜ್ಞಾನಧ್ವಂತ ದೀಪಿಕಾ ಆಬಾಲ ಗೋಪ ವಿಧಿತ ಸರ್ವಾನ್ನುಲ್ಲಂಘ್ಯ ಶಾಸನ ಶ್ರೀಚಕ್ರ ರಾಜ ನಿಲಯ ಶ್ರೀಮತ್ ತ್ರಿಪುರ ಸುಂದರಿ ಶ್ರೀ ಶಿವ ಶಿವಶಕ್ತೈಕ್ಯ ರೂಪಿಣಿ.